ಅದೇ ಬಸ್ತೆ ಅಂತ ಕೊದೇ ಕೇಳುವರ ಕಿಚ್ಚೇನ ಕೇಳುವಿಂದ ಹರಿದು ಬೆಲೆ ಶವ ನಿಮ್ಮ ಏಕೆ.